0: ರಾಹುಲ್ ರಾ ಇದ್ಗೋ ಏನೇ ಸೂರ್ಯ ಇವನ ಭಾರ್ಯ. ಈ ಇಂಟಿಗೆ ಎದುರುಲೇನಿ ಏಲಿಗನ ಮಿಸ್ಸೆಸ್ಸು ಆರ್ಗ್ಯುಮೆಂಟ್ ವಿನಕುಂಡ ತೀರ್ಪಿಚ್ಚೇ ಜಸ್ಟಿಸ್.
1: ಸಾಲ್ನಂಡಿ ಸರ್ಸಂ ಏಳು ಮುದ್ರತನ್ನ ಕೊದ್ದಿ
0: ತಿಡಿತೇ ತಿಟ್ಟೇವು ಗಾನಿ ತಾಳಂಲೋ ತಿಟ್ಟು ತಕತೋಂ ತಕಿಟತೋಂ ತರಿಕಿಟತೋಂ ತಕತಕಿಟತೋಂ ಸ್ವರಾಲಯ್ಯ ಸಾಂಪ್ರದಾಯ ಕೀರ್ತಿನಿ ನೆಲಬೆಟ್ಟು
1: ಪೆಡತಾಪೋ ಪೆಡತಾಪೋಗ ಪೆಡತ ಹುಡಕ ಪೆಡತ ಕೊತ್ತ ವಾಳ ಮುಂದೆ ಉಂಟು ವೇಳಾಕೋಳಂ ಎವರೇಮನುಕುಂಟಾರೋ ತಿಳಿಯನು ಮೇಳಂ.
2: ఎవరు పరాయివారు కదమ్మా ఈయన సూర్యంగారని చెప్పానే ఆయనే ఈయన
1: రండి రండి.

ಯಾವಲೋ ಶ್ರೀಕೃಷ್ಣ ಭಗವಾನ್ ಕೀ. ಆಕಾಶವಾಣಿ ಶ್ರೋತಲಕು ನಮಸ್ಕಾರಂ. ಈರೋಜುನ ಭಾಗವತಂಲೋನಿ ಕುಚೇಲೋಪಾಖ್ಯಾನಮನೆ ಹರಿಕಥನು ಗಾನಂ ಚೇಸ್ತುನಾನು. ವಿನಿತರಿಂಚ ಪ್ರಾರ್ಥನಾ.